oyo nyame wo te ase ye mase nyankopon so adaje se wo te ame a ba bia wo bia na twebe wo bia bia na sori e gradia wo te ase fa ni onyo kase mase nyankopon wa wa chi ye no nko ba ba ba ba bia wo bia na twebe wo bia bia na sori e gradia wo te ase fa ni onyo kase mase nyankopon wa wa chi ye no nko.